ತರಬೇಕ. ಆನಂದ ರೂಪ ನುಮ ಸ್ವರೂಪ ಗುರುಪೂರ ದೇಖಾಯ ಸತ್ಗುರು ಮಿಲೋ ಆಪೇ ಪ್ರವತಾರೇ ಕಾ ಸಸ ಕರ ಸೂರ ದೀಪ ಗಣಾರೇ ದೇಖ ದಿಷ್ಟ ರಹೋ ಲಿವ ಲಾಗಿ ಸಭ ತ್ರಿ ಭವನ ಬ್ರಹ್ಮ ಸಭಾಯ